tie me ne nsa baako from shoulder no ekwase no ye ne ya wo ha otumi mpiga e ba otumi mpiga e wo wo abeya ye wo juma se ye wo nipa na wo de wo nsa to ho abeya ye wo juma